ತಂದ ಆಸ್ಪತ್ರೆ ಮಾಲಪ್ಪನಿಗೆ ನಂದ್ರಿ ಯೇಸಪ್ಪ ಅಂದ ಕಣ್ಗಳು ಎರಡು ಪೌದಿ ಆಸ್ಪತ್ರೆ ಸೋಸ್ತ್ರ ಮಾಡ ನೋಡೊಂದು ಮಾಡವರೇ ನೂರು ಕಣ್ಗಳು ಎರಡು ಪೌದ ಪೌದಿ ಎಪ್ಪಡಿ ಚವಿಗೆ ಅದಕ್ಕಾಗಿ ಚವಿಗೆ ಆವಿಯಾಲ ಕಟ್ಟುತ್ತಾಂಗ ಕರತ್ತೋಡು ಚವಿಗೆ ಸುರುಕ್ಕಮಾ ಚವಿಗೆ ಎಂಗಳಿಗೆ ಇಂದು ಮತ ವಿಶೇಷಿತ ಜ್ಞಾನಪುತ್ತಾಂಗ ನಮ್ಮ ಆವಿ ಎಂಗಳ ಮೀನು ಊಟುಂಗ ಯೇಸುವಿ ನಾಮತ್ರಪ್ಪುಗಳು ನಂದು ಸರಿ ಚವಿಗಳು ಮಾಡ ಮಗಪ್ಪನೇ ಇಂದ ಒಳಿಬರಪ್ಪ ಏಳು ಮಣಿ ತೊಡಕ ಹಿಮ್ಮತ್ತು ನೀರ ನಿನ್ನ ಆಸುವತ್ತ